ಒಕ್ಕಲಿ ಪಡಿತೇ ಲೊಂಗು ತುಂಬಿ ಬಿಟ್ಟು ಬಿಟ್ಟುಗಾ ಅತ್ತ ನಡಿಗಿದೆ ನವ್ವೆ ತಿಂದಿ ಮರದಲ್ಲಿಂತಿಕೆ ಒಬ್ಬೊಮ್ಮಂದಿ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
1: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
2: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
0: ಅಂಡ್ ವೇರ್ ಡು ವಿ ಟೇಸ್ಟ್ ಆಲ್ ದೀಸ್?
1: ಆನ್ ಜಶ್ನೆ ಹೈದರಾಬಾದ್, ಎವ್ರಿ ಆಫ್ಟರ್ನೂನ್ ಅಟ್ 2:00 ಆನ್ FM ರೇನ್ಬೋ 101.9.
2: From Charminar's Irani Chai to the evolution of Hyderabadi Biryani, it's a feast for your ears.
3: Jashne Hyderabad, savor the city's soul.

0: ಹಲೋ ಹಲೋ ಹೈದರಾಬಾದ್, ಗುಡ್ ಮಾರ್ನಿಂಗ್ ಮೈ ಡಿಯರ್ ಲಿಸ್ನರ್ಸ್. ಯು ಆರ್ ಲಿಸ್ನಿಂಗ್ ಎಫ್ ಎಮ್ ರೇನ್ಬೋ 101.9 ವಿತ್ ಯೋರ್ ಆರ್ ಜೆ ಸುರ್ಭಿ. ಉಮೀದ್ ಹೈ ಆಪ್ಕಾ ದಿನ ಅಚ್ಚಾ ಬೀತ್ ರಹಾ ಹೋಗಾ, ಔರ್ ಮುಜೆ ಪತಾ ಹೈ ಆಪ್ ಲೋಗ್ ಸಬ್ ಲೋಗ್ ಬಹುತ್ ಬಿಜಿ ಹೈ. ಕೋಯಿ ಆಫೀಸ್ ನಿಕಲ್ ರಹಾ ಹೈ ತೋ ಕೋಯಿ ಘರ್ ಕೆ ಕಾಮ ನಿಪಟಾ ರಹಾ ಹೈ, ಕೋಯಿ ಗಾಡಿ ಚಲಾ ರಹಾ ಹೈ, ಯಾ ಫಿರ್ ಬಸ್ ಏಕ್ ಕಪ್ ಚಾಯ್ ಕೆ ಸಾಥ್ ಥೋಡಾ ಸಾ ಸುಕೂನ್ ಢೂಂಡ್ ರಹೆ ಹೈ. ತೋ ಅಗಲೆ ಕುಚ್ ಪಲ್ ಸಿರ್ಫ ಆಪ್ಕೆ ನಾಮ. ಲಿಸ್ನರ್ಸ್, ಆಜ್ ಮೇ ಆಪ್ ಕಿಸಿ ಆಪ್ಸೆ ಕಿಸಿ ಬಡಿ ಉಪಲಬ್ಧಿ ಯಾ ಕಿಸಿ ಬಡಿ ಖಬರ್ ಕಿ ಬಾತ್ ಕರ್ನೆ ನಹೀ ಜಾ ರಹಿ ಹೂಂ. ಆಜ್ ಮೇ ಉನ್ ಛೋಟಿ ಛೋಟಿ ಸಿ ಬಾತೋ ಕೋ ಲೇಕೆ ಜಾಉಂಗಿ ಜೋ ಜಿಂದಗಿ ಮೇ ಬಹುತ್ ಆಗೆ ತಕ್ ಲೇ ಜಾತಿ ಹೈ ಔರ್ ಅಪ್ನೆ ಆಸ್ ಪಾಸ್ ಕೆ ಸಭಿ ಲೋಗೋ ಕೋ ಬಹುತ್ ಖುಷ್ ರಖತಿ ಹೈ. ದೇಖ್ನೆ ಮೇ ತೋ ಬಹುತ್ ಛೋಟಿ ಹೈ ಲೇಕಿನ್ ಕಿಸಿ ಕಿ ಪೂರಿ ದುನಿಯಾ ಬದಲ್ ಸಕ್ತಿ ಹೈ. ಏಕ್ ಮುಸ್ಕಾನ್, ಏಕ್ ಕೈಂಡ್ನೆಸ್ ಆರ್ ಏಕ್ ಛೋಟಾ ಸಾ ಗ್ರ್ಯಾಟಿಟ್ಯೂಡ್ ಫಾರ್ ಯೋರ್ ಪ್ಯಾರೆಂಟ್ಸ್, ಫಾರ್ ಯೋರ್ ಫ್ರೆಂಡ್ಸ್ ಕ್ಯಾನ್ ಚೇಂಜ್ ಯೋರ್ ಲೈಫ್. ತೋ ಜರಾ ಸೋಚಿಯೆ, ಜಬ್ ಆಪ್ ಸುಬಹ ಘರ್ ಸೆ ನಿಕಲ್ತೆ ಹೈ, ಕ್ಯಾ ಆಪ್ನೆ ಕಭಿ ಸಿಕ್ಯೂರಿಟಿ ಗಾರ್ಡ್ ಕೋ ದೇಖ್ ಕರ್ ಮುಸ್ಕುರಾ ಕರ್ ನಮಸ್ತೆ ಕಹಾ ಹೈ? ಸಚ್ ಸಚ್ ಬತಾಯಿಯೇ, ಯದಿ ಕಹಾ ಹೈ, ಹೋ ಸಕ್ತಾ ಕಹಾ ಭಿ ಹೋಗಾ ಔರ್ ಶಾಯದ್ ನಹೀ ಭಿ, ಲೇಕಿನ್ ಅಗರ್ ಕಹಾ ಹೈ ತೋ ಯಕೀನ್ ಮಾನಿಯೆ, ಆಪ್ಕೆ ಯಹ ದೋ ಸೆಕೆಂಡ್ ಕಿಸೀ ಕಿ ಮುಸ್ಕಾನ್ ಕೆ ಲಿಯೆ ಪೂರೆ ದಿನ ಕಿ ಸಬ್ಸೆ ಪಹಲಿ ಶುರುವಾತ್ ಬನ್ ಸಕ್ತಿ ಹೈ. ಕುಛ್ ದಿನ ಪಹಲೆ ಕಿ ಬಾತ್ ಹೈ, ಏಕ್ ಛೋಟಾ ಸಾ ಮೈ ಆಪ್ಕೋ ಇನ್ಸಿಡೆಂಟ್ ಸುನಾತಿ ಹೂಂ ಕಿ ಏಕ್ ಬಸ್ ಮೇ ಏಕ್ ಛೋಟಿ ಸಿ ಬಚ್ಚಿ ಅಪ್ನಿ ಮಮ್ಮಿ ಕೆ ಸಾಥ್ ಸಫರ್ ಕರ್ ರಹಿ ಥಿ. ಬಸ್ ಸೆ ಉತ್ತರ್ತೆ ಸಮಯ ಉಸ್ನೆ ಕಂಡಕ್ಟರ್ ಕೋ ಮತಲಬ್ ಉಸ್ಕಿ ತರಫ್ ದೇಖಾ, ಅಂಕಲ್ ಕಿ ತರಫ್ ದೇಖಾ ಔರ್ ಕಹಾ, ಥ್ಯಾಂಕ್ ಯು ಅಂಕಲ್. ಓ ಮೈ ಗಾಡ್, ವೋ ಬಚ್ಚಿ ಕಿ ಪ್ಯಾರಿ ಸಿ ಮುಸ್ಕಾನ್ ಔರ್ ಬಸ್ ಸಿರ್ಫ್ ದೋ ಶಬ್ದ. ಕಂಡಕ್ಟರ್ ಮುಸ್ಕುರಾಯೆ ಔರ್ ಬೋಲೆ, ಬೇಟಾ ಆಜ್ ಪೂರೆ ದಿನ ಮೇ ಪಹಲಿ ಬಾರ್ ಕಿಸಿ ನೇ ಮುಜೆ ಧನ್ಯವಾದ್ ಕಹಾ ಹೈ. ಸೋಚಿಯೆ, ಹಮ್ ಜಿಸ್ಸೆ ಛೋಟಿ ಸಿ ಬಾತ್ ಸಮಜ್ತೆ ಹೈ ವೋ ಕಿಸಿ ಕೆ ಚೆಹರೆ ಪರ್ ಬಡಿ ಮುಸ್ಕಾನ್ ಲಾ ಸಕ್ತಿ ಹೈ. ತೋ ದೋಸ್ತೋ, ಇಸಿ ತರಹ ಮುಸ್ಕುರಾತೆ ರಹಿಯೆ, ಹಂಸ್ತೆ ರಹಿಯೆ. ಥೋಡಾ ಸಾ ಏಕ್ ಬ್ರೇಕ್ ಲೇತೆ ಹೈ, ಉಸ್ಕೆ ಬಾದ್ ಫಿರ್ ಆತೆ ಹೈ ಆಪ್ಕೆ ಪಾಸ್.
1: తెలంగాణ రాష్ట్రంలో ఓటరు జాబితా ప్రత్యేక సమగ్ర సవరణ ఎస్ఐఆర్ 2026 జూన్ 25 నుంచి జూలై 24 వరకు గణన దశ. ఈ దశలో బూత్ లెవెల్ ఆఫీసర్స్ ఇంటింటికి వచ్చి ఓటర్ ఎనుమరేషన్ ఫామ్ ని ఇస్తారు. ఓటర్ల ఆ ఫామ్ ని పూర్తి చేసి తిరిగి సంబంధిత బిఎల్ఓకు అందజేయాలి. ఆన్లైన్ లో ఓటర్ ఎనుమరేషన్ ఫామ్ సబ్మిట్ చేయాలనుకునే వారు voters.eci.gov.in వెబ్సైట్ లో నమోదు చేసుకోవచ్చు. గుర్తుంచుకోండి, ఓటర్ ఎనుమరేషన్ ఫామ్ పూర్తి చేసి తిరిగి ఇచ్చిన వారి పేర్లు మాత్రమే ముసాయిదా జాబితాలో చేర్చబడతాయి. జారీ చేయవారు ప్రధాన ఎన్నికల అధికారి తెలంగాణ.

ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಎಫ್ ಎಮ್ ರೇನ್ಬೋ 101.9 ವಿತ್ ಯೋರ್ ಆರ್ ಜೆ ಸುರ್ಬಿ. ಆಜ್ ಹಮ್ ಬಾತ್ ಕರ್ ರಹೆ ಹೈ ಥ್ರೀ ಮ್ಯಾಜಿಕ್ ವರ್ಡ್ಸ್ ಕಿ, ಪ್ಲೀಸ್, ಸಾರಿ ಆ್ಯಂಡ್ ಥ್ಯಾಂಕ್ ಯು. ತೋ ಜರಾ ಅಪ್ನೆ ಬಚ್ಪನ್ ಕೋ ಯಾದ ಕೀಜಿಯೆ, ಜಬ್ ಹಮ್ ಛೋಟೆ ಥೆ, ಘರ್ ಮೇ ಸಬ್ಸೆ ಪೆಹಲೆ ಕೌನ್ ಸಿ ಬಾತೆ ಸಿಖಾಯಿ ಜಾತಿ ಥಿ. ಸಿಖಾಯಾ ಜಾತಾ ಥಾ ಕಿ ಬೇಟಾ, ಕುಚ್ ಭಿ ಮಾಂಗೋ ತೋ ಪ್ಲೀಸ್ ಬೋಲ್ನಾ, ಕುಚ್ ಭಿ ಗಲ್ತಿ ಹೋ ಜಾಯೆ ತೋ ಸಾರಿ ಬೋಲ್ನಾ, ಔರ್ ಕೋಯಿ ಮದದ್ ಕರೆ ತೋ ಥ್ಯಾಂಕ್ ಯು ಸಬ್ಸೆ ಪೆಹಲೆ ಬೋಲ್ನಾ. ಔರ್ ಜಬ್ ಬಚ್ಪನ್ ಥಾ ತೋ ಯೇ ಬಾತೆ ಕಾಫಿ ಅಚ್ಛೆ ಸೆ ಫಾಲೋ ಭಿ ಕರ್ ಲೇತೆ ಥೆ, ಔರ್ ಬಿನಾ ಸೋಚೆ ಹಿ ಬೋಲ್ ದೇತೆ ಥೆ. ಔರ್ ಕಭಿ ಭಿ ಯೇ ಆದತ್ ಛೂಟ್ತಿ ಭಿ ನಹೀ ಥಿ ಬಚ್ಪನ್ ಮೇ. ಬಡೆ ಹೋನೆ ಕೇ ಸಾಥ್ ಶಾಯದ್ ಯೇ ಆದತೆ ಪೀಚೆ ಛೂಟ್ ಗಯಿ ಹೈ. ಕಭಿ ಸಾರಿ ಬೋಲ್ನಾ ಹೈ ತೋ ಪತಾ ನಹೀ ಇತನಾ ಕ್ಯೋ ಸೋಚನೆ ಲಗೆ ಹೈ ಕಿ ಸಾರಿ ಕೆ ಪಹಲೆ ಲಗ್ತಾ ಹೈ ಕಿ ಅರೆ ನಹೀ ಬೋಲೂ ಕಿ ನಹೀ ಬೋಲೂ. ಸಾಥ್ ಹಿ ಜಬ್ ಥ್ಯಾಂಕ್ ಯು ಬೋಲ್ನಾ ಹೈ ತೋ ಯೇ ಕ್ಯೋ ಫೀಲ್ ಆ ಜಾತಾ ಹೈ ಕಿ ಅರೆ ಥೋಡೇ ಸಾ ಕಾಮ ತೋ ಕಿಯಾ ಹೈ, ಕ್ಯಾ ಥ್ಯಾಂಕ್ ಯು ಬೋಲ್ನಾ. ನೋ ನೋ, ಬಚ್ಪನ್ ಕೆ ಈ ಥರ ಬನೆ ರಹಿಯೇ, ಏಕ್ ಬಚ್ಚೆ ಕಿ ಥರ ಯದಿ ಅಪ್ನಿ ಲೈಫ್ ಮೇ ವೈ ಮೂಮೆಂಟ್ ಜೀತೆ ರಹೆಂಗೆ ತೋ ಬಹುತ್ ಹಿ ಆಸಾನ್ ಆಪ್ಕಿ ಜಿಂದಗಿ ಹೋನೆ ವಾಲಿ ಹೈ. ತೋ ಅಭಿ ಯೇ ಮ್ಯಾಜಿಕ್ ವರ್ಡ್ ಸೇ ರಿಲೇಟೆಡ್ ಏಕ್ ಛೋಟಿ ಸಿ ಮುಜೆ ಇನ್ಸಿಡೆಂಟ್ಸ್ ಯಾದ ಆ ರಹಾ ಹೈ ಕಿ ಕುಚ್ ಸಮಯ ಪಹಲೆ ಏಕ್ ಛೋಟಿ ಸಿ ಘಟನಾ ಹುಯಿ. ಏಕ್ ಕ್ಯಾಫೆ ಮೇ ಏಕ್ ಯುವಕ್ ಕಾಫಿ ಲೇನೆ ಗಯಾ, ಔರ್ ಉಸ್ನೆ ಮುಸ್ಕುರಾಕರ್ ಕಹಾ ಒನ್ ಕಾಫಿ ಪ್ಲೀಸ್. ಕಾಫಿ ಮಿಲ್ನೆ ಪರ್ ಉಸ್ನೆ ಕಹಾ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಕೌಂಟರ್ ಪೇ ಖಡಿ ಲಡ್ಕಿ ಮುಸ್ಕುರಾಯಿ ಔರ್ ಬೋಲಿ, ಆಜ್ ಸುಬಹ ಸೆ ಸ್ಯಾಕಡೋ ಲೋಗ್ ಆಯೆ ಲೇಕಿನ್ ಆಪ್ನೆ ಪಹಲಿ ಬಾರ್ ಮುಸ್ಕುರಾಕರ್ ಬಾತ್ ಕಿ. ಆ ವೋ ಪಹಲೆ ಹೈ ಜಿನ್ಹೋನೆ ಮುಸ್ಕುರಾಕರ್ ಬಾತ್ ಕಿ, ಅಬ್ ಮೇರಾ ದಿನ್ ಭಿ ಅಚ್ಛಾ ಜಾಯೆಗಾ. ತೋ ದೇಖಿಯೆ, ಕಾಮ ತೋ ಸಭಿ ಕರ್ ರಹೆ ಹೈ, ಚಾಹೆ ವೋ ಆಫೀಸ್ ಹೋ, ಚಾಹೆ ಕ್ಯಾಫೆ ಹೋ, ಚಾಹೆ ಟೀಚರ್ಸ್ ಹೋ, ಕೋಯಿ ಭಿ ಫೀಲ್ಡ್ ಹೋ, ಕೋಯಿ ಭಿ ಡಿಪಾರ್ಟ್ಮೆಂಟ್ ಹೋ, ಅಪ್ನೆ ಸೆ ಬಡೆ ಔರ್ ಅಪ್ನೆ ಸೆ ಛೋಟೆ ಸೆ ಥೋಡಾ ಸಾ ಯದಿ ಥ್ಯಾಂಕ್ ಯು, ಸಾರಿ ಔರ್ ಪ್ಲೀಸ್ ಜಬ್ ಹಮ್ ಯೂಸ್ ಕರ್ ಲೇತೆ ಹೈ ನಾ, ತೋ ವಹಿ ಕಾಮ ಬಹುತ್ ಈಜಿ ಲಗ್ನೆ ಲಗ್ತಾ ಹೈ, ಜಬ್ಕಿ ಕಾಮ ಬಡಾ ತೋ ಹೋತಾ ಹೈ. ಲೇಕಿನ್ ಯೇ ಮ್ಯಾಜಿಕ್ ವರ್ಡ್ಸ್ ನಾ ಇಸ್ ಕಾಮ ಕೋ ಬಹುತ್ ಛೋಟಾ ಬನಾ ದೇತೆ ಹೈ. ಸೋ ಯೇ ಮ್ಯಾಜಿಕ್ ವರ್ಡ್ಸ್ ಯೂಸ್ ಕರ್ತೆ ರಹಿಯೇ ಔರ್ ಸುನಿಯೇ ಏಕ್ ಗಾನಾ.

ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಎಫ್ ಎಂ ರೇನ್ಬೋ 101.9 ವಿತ್ ಯೋರ್ ಆರ್ ಜೆ ಸುರ್ಭಿ. ಅಭಿ ಹಮ್ ಬಾತ್ ಕರ್ ರಹೇ ಥೇ ಮಹಾನ್ ಕ್ರಿಕೆಟರ್ ಸುನೀಲ್ ಗಾವಸ್ಕರ್ ಜಿ ಕಿ. ಉನ್ಕೆ ಬಾರೆ ಮೇ ಮುಜೆ ಏಕ್ ಛೋಟಿ ಸಿ ಬಾತ್ ಯಾದ್ ಆತಿ ಹೈ. ಅಕ್ಸರ್ ಬಚ್ಚೆ ಪೂಚ್ತೆ ಹೈ ಕಿ ಬಡಾ ಖಿಲಾಡಿ ಬನ್ನೆ ಕಾ ರಾಜ್ ಕ್ಯಾ ಹೈ. ತೋ ಉನ್ಕಾ ಜವಾಬ್ ಹುವಾ ಕರ್ತಾ ಥಾ ಕಿ ಹರ್ ದಿನ ಅಪ್ನೆ ಕಲ್ ಸೆ ಥೋಡಾ ಬೆಹತರ್ ಬನ್ನೆ ಕಿ ಕೋಶಿಶ್ ಕರ್ನಾ. ಯಹಿ ಬಾತ್ ಸುನೀಲ್ ಗಾವಸ್ಕರ್ ಕೆ ಪೂರೆ ಜೀವನ್ ಮೇ ದಿಖಾಯಿ ದೇತಿ ಹೈ. ದೋಸ್ತೋ ಜರಾ ಸೋಚಿಯೆ, ಅಗರ್ ಪಹಲಿ ಸಿ ಮುಷ್ಕಿಲ್ ಹರ್ ಕೋಯಿ ಮತಲಬ್ ಪಹಲಿ ಹಿ ಮುಷ್ಕಿಲ್ ಮೇ ಹರ್ ಕೋಯಿ ಹಾರ್ ಮಾನ್ ಲೇ ತೋ ಕ್ಯಾ ವಹ ಕಭಿ ಇತಿಹಾಸ್ ಬನಾ ಸಕ್ತಾ ಹೈ? ಶಾಯದ್ ನಹಿ. ಇಸ್ಲಿಯೆ ಜಬ್ ಭಿ ಜೀವನ್ ಮೇ ಕಠಿನ್ ಸಮಯ ಆಯೆ ಔರ್ ಲಕ್ಷ್ಯ ಕೋ ಥೋಡಾ ಸಾ ಲಗೆ ಕಿ ಬಹುತ್ ದೂರ್ ಹೋ ರಹಾ ಹೈ ಲಕ್ಷ್ಯ ಮುಜ್ಸೆ, ತೋ ಉಸ್ ಲಕ್ಷ್ಯ ಪರ್ ಹಿ ಫೋಕಸ್ ಕೀಜಿಯೆ ಥೋಡಾ ಧೈರ್ಯ ಕೆ ಸಾಥ್. ಲೇಕಿನ್ ಜಬ್ ಆಪ್ ಪೇಸೆನ್ಸ್ ಕೆ ಸಾಥ್ ಕೋಯಿ ಚೀಜ್ ಮೇ ಕನ್ಸಿಸ್ಟೆನ್ಸಿ ಕೆ ಸಾಥ್ ಲಗ್ ಜಾತೆ ಹೈ ತೋ ಡೆಫಿನೆಟ್ಲಿ ಸಕ್ಸೆಸ್ ತೋ ಆಪ್ಕೆ ಸಾಥ್ ಹಿ ಹೈ. ತೋ ಆಜ್ ಮೇ ಆಪ್ಸೆ ಏಕ್ ಸವಾಲ್ ಪೂಛನಾ ಚಾಹೂಂಗಿ ಕಿ ಆಪ್ಕಾ ಪಸಂದೀದಾ ಕ್ರಿಕೆಟರ್ ಕೌನ್ ಹೈ ಔರ್ ಉನ್ಕಿ ಕೌನ್ ಸಿ ಬಾತ್ ಆಪ್ಕೋ ಸಬ್ಸೆ ಜ್ಯಾದಾ ಪ್ರೇರಿತ ಕರ್ತಿ ಹೈ? ಕ್ಯಾ ವಹ ಉನ್ಕಾ ಸಂಘರ್ಷ ಹೈ ಯಾ ಉನ್ಕಾ ಡಿಸಿಪ್ಲಿನ್ ಹೈ ಯಾ ಫಿರ್ ಕಭಿ ಹಾರ್ ನಾ ಮಾನ್ನೆ ವಾಲಾ ಜಜ್ಬಾ? ತೋ ಅಪ್ನೆ ಸಂದೇಶ ಭೇಜ್ತೆ ರಹಿಯೇ ಔರ್ ಜುಡೇ ರಹಿಯೇ ಹಮಾರೇ ಸಾಥ್ ಇಸ್ ಖೂಬ್ಸೂರತ್ ಗಾನೆ ಕೆ ಸಾಥ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕು ಅಂದಿಸುತ್ತಿದೆ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟೆಗೆ ಎಫ್ಎಂ ರೈನ್ಬೋಲೋ

0: ಆಕಾಶವಾಣಿ ಹೈದರಾಬಾದ್ FM 101.9 ಮೆಗಾಹರ್ಟ್ಸ್ ಪರ್ ಆಪ್ ಸುನ್ ರಹೆ ಹೈ ನೈರಂಗ್ ಪ್ರೋಗ್ರಾಮ್ ಔರ್ ನೈರಂಗ್ ಪ್ರೋಗ್ರಾಮ್ ಮೇ ಸುರೀಲೆ ಗೀತೋಂ ಕಾ ಪ್ರೋಗ್ರಾಮ್ ಗೀತ್ ಸುರೀಲೆ ಗಾತೆ ಜಾ ಪೇಶ್ ಕಿಯಾ ಜಾ ರಹಾ ಹೈ ಸುನ್ತೆ ರಹಿಯೇ ಆಕಾಶವಾಣಿ ಹೈದರಾಬಾದ್
1: FM Rainbow 101.9 FM Rainbow 101.9
0: ಜಿಂದಗಿ ಮೇ ಹಾರ ಕೆ ಡರ್ ಸೆ ಬೈಠ ಜಾನಾ ಔರ್ ಹಾರ ಮಾನ್ ಲೇನಾ ಮಾಯೂಸಿ ಹೈ ಜಿಂದಗಿ ಕೋ ಹಾರ ಕೆ ಬಾದ ಕೈಸೆ ಮುಷ್ಕಿಲೋ ಸೆ ಲಡಾ ಜಾಯ ಜೀತಾ ಜಾಯ ಯಹಿ ಜಿಂದಗಿ ಕಾ ಅಸಲ್ ಮಕ್ಸದ್ ಹೋನಾ ಚಾಹಿಯೆ ಕ್ಯೂಂಕಿ ಅಗರ್ ಹಾರ ನಾ ಹೋ ತೋ ಕಾಮಯಾಬಿ ಕಿ ಖದರ್ ಭಿ ನಹಿ ಹೋತಿ ಹರ್ ನಾಕಾಮಿ ದರಸಲ್ ಏಕ್ ಸಬಕ್ ಹೈ ಔರ್ ಹರ್ ಸಬಕ್ ಹಮೆ ಮಂಜಿಲ್ ಕೆ ಖರೀಬ್ ಲೇ ಜಾತಾ ಹೈ ಹಾರ ಇನ್ಸಾನ್ ಕೋ ಸಬ್ರ ಔರ್ ಹೌಸಲಾ ಸಿಖಾತಿ ಹೈ ಜೀತ್ ಕಾ ಅಸಲ್ ಹುಸ್ನ್ ಉಸಿ ವಕ್ತ ಮಹಸೂಸ್ ಹೋತಾ ಹೈ ಜಬ್ ಹಮ್ ನಾಕಾಮಿ ಕೆ ಜಾಯಕೆ ಕೋ ಚಕ್ ಚುಕೆ ಹೋ ಹರ್ ಗಿರ್ನೆ ಕೆ ಬಾದ್ ಉಠನಾ ಹಿ ಅಸಲ್ ಕಾಮಯಾಬಿ ಹೈ ಹಾರ ಕೆ ಬಾದ ಹಿ ಜೀತ್ ಕಾ ಚಿರಾಗ್ ರೋಶನ್ ಹೋತಾ ಹೈ ಶಿಕಸ್ತ್ ದರಸಲ್ ಅಂಜಾಮ್ ನಹಿ ಬಲ್ಕೆ ಏಕ್ ನಯಾ ಆಗಾಜ್ ಹೈ ಯೇ ಹಮೆ ಹಮಾರಿ ಕಮ್ಜೋರಿಯೋ ಸೆ ಆಗಾಹ್ ಕರ್ತಿ ಹೈ ಔರ್ ಹಮೆ ಮಜಬೂತ್ ಬನ್ನೆ ಕಾ ಮೌಕಾ ದೇತಿ ಹೈ ಜೋ ಇನ್ಸಾನ್ ಹಾರ ಕೆ ಬಾದ ಭಿ ಕೋಶಿಶ್ ಜಾರಿ ರಖತಾ ಹೈ ವಹಿ ಅಸಲ್ ಕಾಮಯಾಬ್ ಇನ್ಸಾನ್ ಹೋತಾ ಹೈ ಅಂಧೇರೋ ಕೆ ಬಾದ ರೋಶನಿ ಕಾ ಜಲ್ವಾ ಜಾದಾ ಹಸೀನ್ ಲಗತಾ ಹೈ ಔರ್ ನಾಕಾಮಿ ಕೆ ಬಾದ ಕಾಮಯಾಬಿ ಕಿ ಖುಷ್ಬೂ ಜಾದಾ ದಿಲ್ಕಶ್ ಮಹಸೂಸ್ ಹೋತಿ ಹೈ ಹಾರ ಹಮೆ ಸಬ್ರ ಸಿಖಾತಿ ಹೈ ಹೌಸಲಾ ಅತಾ ಕರ್ತಿ ಹೈ ಔರ್ ಯೇ ಯಕೀನ್ ದಿಲಾತಿ ಹೈ ಕಿ ಅಗರ್ ಹಮ್ ಡಟೇ ರಹೇ ತೋ ಜೀತ್ ಹಮಾರಿ ಮುಂತಜಿರ್ ಹೈ ಜಿಂದಗಿ ಕಾ ಸಫರ್ ದರಸಲ್ ಏಕ್ ಇಮ್ತಿಹಾನ್ ಹೈ ಜಹಾಂ ಪರ್ ಹರ್ ಠೋಕರ್ ಹಮೆ ಆಗೇ ಬಢನೆ ಕಾ ಸಬಕ್ ದೇತಿ ಹೈ ಜೋ ಶಖ್ಸ್ ಹಾರ ಕೋ ಶಿಕಸ್ತ್ ನಹಿ ಬಲ್ಕಿ ಏಕ್ ಸೀಢಿ ಸಮಜತಾ ಹೈ ವಹಿ ಮಂಜಿಲ್ ತಕ್ ಪಹುಂಚತಾ ಹೈ